0: ಆತ ಮಗುನ್ ಭಯ್ ಭೂಂಗರ್ ಖಾನ್ ಅವ್ರ ಸಾಥ್ಯಾನು ಗಾಯೋಡು ಇತ್ತಲ್ ಪಿತ್ತಲ್ ರೋ ಬೇಡಲು ಗೀತಡು ಭಯಂತ ಪುಗ್ಯೋರ್ ಅಮ್ಮೆ ಬಾರಿ ಹೇ ಆದ್ರಿ ಬಜಾರ್ ಭಾವ್ರಿ
1: ಬಿಲ್ಕುಲ್ ಸಾ ದೇಖೋ ಆಜ್ ಬಜಾರ್ ಭಾವ್ರಿ ಪಾಂಡೆ ಮಾರಿ ಆತ್ಮೆ ಬಜಾರ್ ಮೇ ಆಜ್ ಮೂಂಗ್ ಬಿಕ್ಯಾ 5,500 ಲೇ 7,800 ರೂಪಾಯಿ ಪ್ರತಿ ಕ್ವಿಂಟಲ್ ಓರ್ ತಿಲ್ ಕಾಳ ತಿಲ್ ಬಿಕ್ಯಾ 9,000 ಲೇ 9,300 ಓರ್ ಸಫೇದ್ ತಿಲ್ ಬಿಕ್ಯಾ 10,000 ಲೇ 10,800 ರೂಪಾಯಿ ಪ್ರತಿ ಕ್ವಿಂಟಲ್
0: ಓರ್ ಜಮಾರ್ ಬೋಲಿ ಲಾಗಿ 4,500 ಲೇ 5,000 ರೂಪಾಯಿ ತಾಯಿ